ಶ್ರೀ ಆನಂದಕಂದ ಭಗವಾನಿಕೆ, ಶ್ರೀ ಕೌಸಲ್ಯಾನಂದನ ಭಗವಾನಿಕೆ, ಶ್ರೀ ದಶರಥ ನಂದನ ಭಗವಾನಿಕೆ, ಶ್ರೀ ಕೈಕೇಯಿ ನಂದನ ಭಗವಾನಿಕೆ, ಶ್ರೀ ಸುಮಿತ್ರಾನಂದನ ಭಗವಾನಿಕೆ, ಶ್ರೀ ಚಾರೋಭಯ್ಯನಿಕೆ, ಶ್ರೀ ಹನುಮಾನ್ಜಿ ಮಹಾರಾಜಿಕೆ, ಶ್ರೀರಾಮ ಜನ್ಮಭೂಮಿಕೆ, ಶ್ರೀಕೃಷ್ಣ ಜನ್ಮಭೂಮಿಕೆ, ಶ್ರೀ ಕಾಶಿ ವಿಶ್ವನಾಥಕೆ, ಶ್ರೀ ಅಯೋಧ್ಯಾಧಾಮಕೆ, ಶ್ರೀ ಸರಿಯೂ ಮಹಾರಾಣಿಕೆ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯಜಿ ಮಹಾರಾಜಕೆ, ಗೋಸ್ವಾಮಿ ಶ್ರೀ ತುಲಸೀದಾಸ್ ಜಿ ಮಹಾರಾಜಕೆ, ಸಮಸ್ತ ಪೂರ್ವಾಚಾರ್ಯೋಕೆ, ಸರ್ವಸಂತ ವೈಷ್ಣವ ಭಗವಾನಿಕೆ, ಸತ್ಯ ಸನಾತನ ಧರ್ಮಕೆ, ಗೋ ಮಾತಾಕೆ, ಭಾರತ್ ಮಾತಾಕೆ, ಪ್ರಾತಃ

ಸಹಿತಾ ಮುಮುಕ್ಷುರೂಪ ಸಕಾಭಿಮತಾನುರೂಪ ಗುಣ ವಿಭವೈಶ್ವರ್ಯಶೀಲಾದ್ಯನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತ.